ಯಾರು ಚಾರಿ ಕೇಳಬೇಕು ಅನ್ನೋ ಅಗಕೀಯ ವಾಸು ಯಾರು ಪೋತಿ ಗೀತ ಕಾವತ ಕೇಶವ ಕದಿನ ಕಾಣತರಿಯಾ ಚೇತಾ ಪಾರಮಾತ್ಮ ನಿಮಗೆ ಸಮಯ ತರಿಯಾ ಶಾಸ್ತ್ರ ಸಮಯದ ಚಾರ ಮಾಗರ ಬಿಚ್ಚರಿ ತವಿತ ಪಿಸ ಜೋಗಿ ಆ ತೇಸ ಗವನ ಕರಿ ಖಟ ಕಾರಮಾ ದೇ ದುಗಣೇ ಪೂಜಾ ಕರ್ತಾ ನಾ ಹೇ ರಂಗ ಲಗಿ ಪಾರಮಾತ್ಮ ಸಭ ನರ ಕೇ ಜಾಯ ರಾಜ ಮೃಗ ಸುಧಾರಿಯಾ ರಾಸ ಭಗನ ವಿಸ್ತಾರ ಭಾಗ ಸ್ವಾವೇ ಸೋಣೇ ਚੱਲੇ ਹੁਕਮ ਭਾਰ ਰੰਗ ਤਮਾਸੇ ਬੋ ਵਿਧੀ ਚਾਏ ਲੱਗ ਰਹਿਆ ਚੇਤਨਾ ਉਹ ਪਾਰ ਬੰਤਾ ਸਰਬ ਕੀ ਜੂਨ ਗਿਆ ਬਹੁਤ ਨਾਟ ਚਾਰ ਬੰਤ ਸੁਭਨ ਵਧੀਤ ਮਾਤ ਪਿਤਾ ਸੁਨ ਭਾਈਆ ਸਾਜਨ ਸੰਗ ਪ੍ਰੀਤ ਤਾਂ ਲਸਕਰ ਤਾਰ ਕਸ ਬੰਧ ਬੰਧ ਜੀਓ ਜੀਓ ਸਗਲੀ ਕੀਤ ਚੇਤਨਾ ਉਹ ਪਾਰ ਬੰਤਾ